ತು ನಂದಾತ ಮೂಲ ಕಾಯುಗೆ ಸಾಂಗು ಕನಯ್ಯ ಹರಿ ನವೆ ಗಹ ಮಧುಕರ ಪಂಕಜ ಹರಿ ನವೆ ಗಹ ಮಧುಕರ ಪಂಕಜ ಹರಿ ಪುನಃ ಪಂತ ಲೋಳೆ ಪತಿ ಶೋಭಲಾ ತೋ ಕೃಷ್ಣ ಕಾಯ